ಬಿಷದವಶನಂ ಶುಪ್ರಸನ್ನಂ ತ್ರಿನೇತ್ರಂ ಹಸ್ತಾಬ್ಜಾಭ್ಯಾಂ ಬಟುಗಮನಿಶಂ ಶೂಲಖಡ್ಗಂ ದಧಾನಂ ಹಸ್ತಾಂಬುಜಯುಗಸ್ಥಕುಂಭಯುಗಲಾತ್ ಉದ್ಧೃತ್ಯ ತೋಯಂ ಶಿರಃ ಶಿಂಚಂತಂ ಕರಯೋರ್ಯುಗೇನ ದಧತಂ ಸ್ವಾಂಕೇಶಕುಂಭೌ ಕರೌ ಆಕ್ಷಸ್ರಗ್ಮೃಗಹಸ್ತಮಂಬುಜಗತಂ ಮೂರ್ಧಸ್ಥ